ಓಂ ಅಥ ವಿಂಶೋಧ್ಯಾಯ ವೈದಿಕ ಪಾರ್ಥಿವ ಪೂಜನ ಪ್ರಕಾರ ಸೂತ ಉವಾಚ ಅಥ ವೈದಿಕ ಭಕ್ತಾನಾಂ ಪಾರ್ಥಿವಾರ್ಚಾ ನಿಗದ್ಯತ ವೈದಿಕೇನೈವ ಮಾರ್ಗೇನ ಭುಕ್ತಿ ಮುಕ್ತಿ ಪ್ರದಾಯಿನಿ ಸೂತ್ರೋಕ್ತ ವಿಧಿನಾ ಸ್ನಾತ್ವಾ ಸಂಧ್ಯಾಂ ಕೃತ್ವಾ ಯಥಾ ವಿಧಿ ಬ್ರಹ್ಮಯಜ್ಞಂ ವಿಧಾಯಾರೋ ತತಸ್ತರ್ಪಣಮಾಚರೇತ್ ನೈತ್ಯಕಿಂ ಸಕಲಂ ಕಾಮಂ ವಿಧಾಯಾನಂತರಂ ಪುಮಾನ್ ಶಿವಸ್ಮರಣ ಪೂರ್ವಂ ಹಿ ಭಸ್ಮ ರುದ್ರಾಕ್ಷಧಾರಕಃ ವೇದೋಕ್ತ ವಿಧಿನಾ ಸಮ್ಯಕ್ ಸಂಪೂರ್ಣ ಫಲಸಿದ್ಧಯೇ ಪೂಜಯೇತ್ ಪರಯಾ ಭಕ್ತ್ಯಾ ಪಾರ್ಥಿವಂ ಲಿಂಗಮುತ್ತಮಂ ನದೀತೀರೇ ತಡಾಗೇ ಚ ಪರ್ವತೆ ಕಾನನೇಪಿ ಚ ಶಿವಾಲಯೇಷು ಚೌದೇಶೇ ಪಾರ್ಥಿವಾರ್ಚಾ ವಿಧೀಯತೆ ಶುದ್ಧ ಪ್ರವೇಶ ಸಂಭೂತಾಂ ಮೃದಮಾಹೃತ್ಯ ಯತ್ತರಃ ಶಿವಲಿಂಗಂ ಪ್ರಕಲ್ಪೇತ ಸಾವಧಾನತಯ.

0: ಲಿಂಗಂ ನಿರ್ಮಾಣಾರ್ಥಂ ಪ್ರಯತ್ತದಃ ಅತೀವ ಶುಭ ತೇಜೇ ಚ ಸ್ಥಾಪಯೇತ್ತಾಮೃತಂ ಶುಭಾಂ ಸಂಶೋಧಿ ಚ ಜಲೇನಾಪಿ ಪಿಂಡೀಕೃತ್ಯ ಶನೈ ಶನೈಃ ವಿಧೀಯೇತ ಶುಭಂ ಲಿಂಗಂ ಪಾರ್ಥಿವಂ ವೇದ ಮಾರ್ಗದಃ ತತಃ ಸಂಪೂಜಯೇದ್ಭಕ್ತ್ಯ ಭಕ್ತಿ ಮುಕ್ತಿ ಫಲಾಪ್ತಯೇ ತತ್ಪ್ರಕಾರಮಹಂ ವಚ್ಮಿ ಶೃಣುಧ್ವಂ ಸ ವಿಧಾನದಃ ನಮಃ ಶಿವಾಯ ಮಂತ್ರೇನ ಅರ್ಚನದ್ರವ್ಯಂ ಚ ಪ್ರೋಕ್ಷಯೇತ್ ಭೂರಸೀತಿ ಚ ಮಂತ್ರೇನ ಕ್ಷೇತ್ರಸಿದ್ಧಿಂ ಪ್ರಕಾರಯೇತ್ ಆಪೋಸ್ಮಾನ್ ಇತಿ ಮಂತ್ರೇನ ಜಲಸಂಸ್ಕಾರಮಾಚರೇತ್ ನಮಸ್ತೆ ರುದ್ರ ಮಂತ್ರೇನ ಭಾಟಿಕಾ ಬಂಧಮುಚ್ಯತೆ ಶಂಭವಾಯೇತಿ ಮಂತ್ರೇನ ಕ್ಷೇತ್ರಶುದ್ಧಿಂ ಪ್ರಕಾರಯೇತ್ ನಮಃ ಪೂರ್ವೇನ ಕುರ್ಯಾತ್ ಪಂಚಾಮೃತಸ್ಯಾಪಿ ಪ್ರೋಕ್ಷಣಂ ನೀಲಗ್ರೀವಾಯ ಮಂತ್ರೇನ ನಮಃ ಪೂರ್ವೇನ ಭಕ್ತಿಮಾನ್ ಚರೇ ಶಂಕರಲಿಂಗಸ್ಯ ಪ್ರತಿಷ್ಠಾಪನಮುತ್ತಮಂ ಭಕ್ತಿತಸ್ತದ ಏತತ್ತೇ ರುದ್ರಾಯೇತಿ ಚ ಮಂತ್ರಃ ಆಸನಂ ರಮಣೀಯಂ ವೈ ದದ್ಯಾದ್ ವೈದಿಕ ಮಾರ್ಗಕೃತ್ ಮಾನೋ ಮಹಾಂತಮಿತಿ ಚ ಮಂತ್ರೇನಾವಾಹನಂ ಚರೇತ್ ಯಾತೇ ರುದ್ರೇಣ ಮಂತ್ರೇಣ ಸಂಚರೇದ್ ಉಪವೇಶನಂ ಮಂತ್ರೇಣ ಯಾಮಿಷುಮಿತಿ ನ್ಯಾಸಂ ಕುರ್ಯಾ ಶಿವಸ್ಯ ಚ ಅಧ್ಯವೋಚದಿತಿ ಪ್ರೇರ್ಣ ಪ್ರೇಮ್ನ ಅಧಿವಾಸಂ ಮನುನಾಚರೇತ್ ಮನುನಾಜೌ ಜೀವಯಿತಿ ದೇವತಾನ್ಯಾಸಮಾಚರೇತ್ ಅಸೌ ಯೋ ಅವಸರ್ಪತೀತಿ ಚಾಚರೇತ್ ಉಪಸರ್ಪಣಂ ನಮೋಸು ನೀಲಗ್ರೀವಾಯೇತಿ ಪಾದ್ಯಂ ಮನುನಾಹರೇತ್ ಅರ್ಘ್ಯಂ ಚ ರುದ್ರ ಗಾಯತ್ರ್ಯ ಆಚಮನಂ ತ್ರಯಂಬಕೇನ ಚ ಪಯಃ ಪೃಥಿವ್ಯಾಮಿತಿ ಚ ಪಯಸಾ ಸ್ನಾನಮಾಚರೇತ್ ದಧಿಕ್ರಾವಣ್ಯೇತಿ ಮಂತ್ರೇಣ ದಧಿ ಸ್ನಾನಂ ಜಕಾರಯೇತ್ ಘೃತೇ ಸ್ನಾನಂ ಖಲು ಘೃತಂ ಘೃತಾಯಾದೇತಿ ಮಂತ್ರದಃ ಮಧುವಾದ ಮಧುನಕ್ತಂ ಮಧುಮಾನ್ನ ಇತಿ ತೃಚ ಮಧುಕಂಠಸ್ನಪನಂ ಪ್ರೋಕ್ತಂ ಇತಿ ಪಂಚಾಮೃತಂ ಸ್ಮೃತಂ ಅಥವಾ ಪಾದ್ಯಮಂತ್ರೇಣ ಸ್ನಾನ ಪಂಚಾಮೃತೇನ ಚ ಮಾನಸ್ತೋಕೆ ಇತಿ ಪ್ರೇಮ್ನ ಮಂತ್ರೇಣ ಕಟಿಬಂಧನಂ ನಮೋ ಧೃಷ್ಣವೇ ಇತಿ ವಾ ಉತ್ತರೀಯಂ ಚ ಧಾಪಯೇತ್ ಯಾದೇಹೇತಿರಿತಿ ಪ್ರೇಮ್ನ ಋಕ್ಚತುಷ್ಕೇನ ವೈದಿಕಃ ಶಿವಾಯ ವಿಧಿನಾ ಭಕ್ತಶ್ಚರೇತ್ ವಸ್ತ್ರ ಸಮರ್ಪಣಂ ನಮಶ್ವಭ್ಯ ಇತಿ ಪ್ರೇಮ್ನ ಗಂಧಂ ದದ್ಯಾದೃತಾ ಸುಧೀಃ ನಮಸ್ತಕ್ಷಭ್ಯ ಇತಿ ಚಾಕ್ಷತಾನ್ ಮಂತ್ರೇಣ ಚಾರ್ಪಯೇತ್ ನಮಃ ಪಾರ್ಯಾಯ ಇತಿ ವಾ ಪುಷ್ಪಂ ಮಂತ್ರೇಣ ಚಾರ್ಪಯೇತ್ ನಮಃ ಪರ್ಣ್ಯಾಯ ಇತಿ ವಾ ಬಿಲ್ವಪತ್ರ ಸಮರ್ಪಣಂ ನಮಃ ಕಪರ್ದಿನೇ ಚೇತಿ ಧೂಪಂ ದದ್ಯಾದ್ಯಥಾ ವಿಧಿ ದೀಪಂ ದದ್ಯಾದ್ಯಥೋಕ್ತಂ ತು ನಮ ಆಶವ ಇತೃಚಾ ನಮೋ ಜ್ಯೇಷ್ಠಾಯ ಮಂತ್ರೇಣ ದದ್ಯಾ ನೈವೇದ್ಯಮುತ್ತಮಂ ಮನುನಾತ್ರೇಂಬಕಮಿತಿ ಪುನರಾಚಮನಂ ಸ್ಮೃತಂ ಇಮಾ ರುದ್ರಾಯೇತಿ ರುಚ ಕುರ್ಯಾತ್ ಫಲ ಸಮರ್ಪಣಂ ನಮೋ ವ್ರಜ್ಯಾಯೇತಿ ರುಚ ಸಕಲಂ ಶಂಭವೇ ಅರ್ಪಯೇತ್ ಮಾನೋ ಮಹಾಂತಮಿತಿ ಚ ಮಾನಸ್ತೋಕೆ ಇತಿ ತದಃ ಮಂತ್ರದ್ವಯೇನೈಕಾದಶಾಕ್ಷತೀರ್ ರುದ್ರಾನ್ ಪ್ರಪೂಜಯೇತ್ ಹಿರಣ್ಯಗರ್ಭ ಇತಿ ವೃತ ದಕ್ಷಿಣಾಂ ಹಿ ಸಮರ್ಪಯೇತ್ ದೇವಸ್ಯತ್ಯೇತಿ ಮಂತ್ರೇಣ ಅಭಿಷೇಕಂ ಚರೇದ್ಭುಧಃ ದೀಪಮಂತ್ರೇಣ ವಾಚಂಭೋರ್ ನೀರಾಜನವಿಧಿಶ್ಚರೇತ್ ಪುಷ್ಪಾಂಜಲಿಂ ಚರೇದ್ಭಕ್ತ್ಯಾ ಇಮಾ ರುದ್ರಾಯ ಚತೃಚ ಮಾನೋ ಮಹಾಂತಮಿತಿ ಚ ಚರೇತ್ ಪ್ರಾಜ್ಞ ಪ್ರದಕ್ಷಿಣಾಂ ಮಾನಸ್ತೋಕೇತಿ ಮಂತ್ರೇಣ ಸಾಷ್ಟಾಂಗಂ ಪ್ರಣಮೇ ಸುಧೀಃ ಏಷತೆ ಇತಿ ಮಂತ್ರೇಣ ಶಿವಮುದ್ರಾಂ ಪ್ರದರ್ಶಯೇತ್ ಯತೋ ಯತ ಇತ್ಯಭಯಾಂ ಜ್ಞಾನಾಖ್ಯಾಂ ತ್ರಯಂಬಕೇನ ಚ ನಮಸ್ಸೇನೇತಿ ಮಂತ್ರೇಣ ಮಹಾಮುದ್ರಾಂ ಪ್ರದರ್ಶಯೇತ್ ದರ್ಶಯೇದ್ಧೇನು ಮುದ್ರಾಂ ಚ ನಮೋ ಗೋಭ್ಯ ರುಚಾನಯಾಂ ಪಂಚಮುದ್ರಾ ಪ್ರದರ್ಶ್ಯಾಥ ಶಿವಮಂತ್ರಜಪಂ ಚರೇತ್ ಶತರುದ್ರಿಯ ಮಂತ್ರೇಣ ಜಪೇದ್ ವೇದ ವಿಚಕ್ಷಣಃ ತತಃ ಪಂಚಾಂಗ ಪಾಠಂ ಚ ಕುರ್ಯಾದ್ ವೇದ ವಿಚಕ್ಷಣಃ ದೇವಾಗಾತಿತಿ ಮಂತ್ರೇಣ ಕುರ್ಯಾ ಚಂಭೋರ್ವಿಸರ್ಜನಂ ಇತ್ಯುಕ್ತ ಶಿವಪೂಜಾಯ ವ್ಯಾಸತೋ ವೈದಿಕೋ ವಿಧಿಃ ಸಮಾಸತಶ್ಚ ಶೃಣುತ ವೈದಿಕಂ ವಿಧಿಮುತ್ತಮಂ ರುಚಾ ಸದ್ಯೋ ಜಾತಮಿತಿ ವೃದಾಹರಣಂ ಆಚರೇತ್ ವಾಮದೇವಾಯ ಇತಿ ಚ ಜಲಪ್ರಕ್ಷೇಪಮಾಚರೇತ್ ಅಘೋರೇಣ ಚ ಮಂತ್ರೇಣ ಲಿಂಗ ನಿರ್ಮಾಣಮಾಚರೇತ್ ತತ್ಪುರುಷಾಯ ಮಂತ್ರೇಣ ಆಹ್ವಾನಂ ಕುರ್ಯಾದ್ ಯಥಾ ವಿಧಿ ಸಂಯೋಜಯೇತ್ ವೇದಿಕಾಯಾಂ ಈಶಾನಮನುನಾಹರಂ ಅನ್ಯತ್ ಸರ್ವವಿಧಾನಂ ಚ ಕುರ್ಯಾತ್ ಸಂಕ್ಷೇಪದ ಸುಧೀಃ ಪಂಚಾಕ್ಷರೇಣ ಮಂತ್ರೇಣ ಗುರುದತ್ತೇನ ವಾ ತಥಾ ಕುರ್ಯಾತ್ ಪೂಜಾಂ ಷೋಡಶೋಪಚಾರೇಣ ವಿಧಿವತ್ ಸುಧೀಃ ಭವಾಯ ಭವನಾಜಾಯ ಮಹಾದೇವಾಯ ಧೀಮಹಿ ಉಗ್ರಾಯ ಉಗ್ರನಾಜಾಯ ಶರ್ವಾಯ ಶಶಿಮೌಲಿನೇ ಅನೇನ ಮನುನಾ ವಾಪಿ ಪೂಜಯೇ ಶಂಕರಂ ಸುಧೀಃ ಸುಭಕ್ತ್ಯಾ ಚ ಭ್ರಮಂ ತ್ಯಕ್ತ್ವಾ ಭಕ್ತೈವ ಫಲದಃ ಶಿವಃ ಇತ್ಯಪಿ ಪ್ರೋಕ್ತಮಾದೃತ್ಯ ವೈದಿಕ ಕ್ರಮಪೂಜನಂ ಪ್ರೋಚ್ಯತೆ ಅನ್ಯವಿಧಿ ಸಮ್ಯಕ್ ಸಾಧಾರಣತಯಾ ದ್ವಿಜಾಃ ಪೂಜಾ ಪಾರ್ಥಿವಲಿಂಗಸ್ಯ ಸಂಪ್ರೋಕ್ತಾ ಶಿವನಾಮಭಿಃ ತಾ ಶೃಣುಧ್ವಂ ಮುನಿಶ್ರೇಷ್ಠಾಃ ಸರ್ವಕಾಮಪ್ರದಾಯಿನೀ ಹರೋ ಮಹೇಶ್ವರ ಶಂಭುಃ ಶೂಲಪಾನಿಃ ಪಿನಾಕಧೃಕ್ ಶಿವಃ ಪಶುಪತಿಶ್ಚೈವ ಮಹಾದೇವ ಇತಿ ಕ್ರಮಾತ್ ಮೃದಾಹರಣ ಸಂಘಟ್ಟ ಪ್ರತಿಷ್ಠಾಹ್ವಾನಮೇವ ಚ स्नपनम् पूजनम् चैव क्षमस्वेति विसर्जनम् ओङ्कारादि चतुर्थ्यन्ते नमोऽन्ते नामभिक्रमाद् कर्तव्या च क्रिया सर्वा भक्त्या परमया मुदा कृत्वान्यासविधिम् सम्यक् षडङ्गम् करयोस्तथा षडक्षरेण मन्त्रेण ततो ध्यानम् समाचरेत् कैलासपीठासनमध्यसंस्थम् भक्तः सनन्दादिभिरर्च्यमानम् भक्तातिधावानरमप्रमेयम् ध्यायेदुमालिङ्गित विश्वभूषणम् ध्यायेन्नित्यम् महेशम् रजतगिरिनिभम् चारुचन्द्रावतंसम् रत्नाकल्पोज्ज्वलाङ्गम् परशुमृगवराभीतिहस्तम् प्रसन्नम् पद्मासीनम् समन्तात् सुतम् अमरघनैर्व्याघ्रकृत्तिम् वसानम् विश्वाद्यम् विश्वबीजम् निखिलभयहरम् पञ्चवक्त्रम् त्रिनेत्रम् इति ध्यात्वा च सम्पूज्य पार्थिवम् लिङ्गमुत्तमम् जपेत् पञ्चाक्षरम् मन्त्रम् गुरुदत्तम् यथाविधिम् सुतिभिश्चैव देवेशम् सुवीत प्रणमन् सुधीः नानाविधाभिर्विप्रेन्द्राः पठेद्वै शतरुद्रियम् ततः साक्षत पुष्पाणि गृहीत्वाञ्जलिना मुदा प्रार्थये चङ्घरम् भक्त्या मन्त्रैरेभिः सुभक्तितः तावकस्त्वद्गुणप्राणस्त्वच्चित्तोऽहम् सदा मृड कृपानिधे इति ज्ञात्वा भूतनाथ प्रसीद मे अज्ञानाद् यदि वा ज्ञानाजपम् पूजादिकम् मया कृतम् तदस्तु सफलम् कृपया तव शङ्कर अहम् पापो महानद्य पावनश्च भवान् महान् इति विज्ञाय गौरीश यदिच्छसि तथा कुरु वेदैः पुराणैः सिद्धान्तैर्ऋषिभिर्विविधैरपि न ज्ञातोऽसि महादेव कुतोऽहम् त्वाम् सदाशिव यथा तथा त्वदीयोऽस्मि सर्वभावैर्महेश्वर रक्षणीयस्त्वयाहम् वै प्रसीद परमेश्वर इत्येवम् चाक्षतान् पुष्पान्यारोप्य च शिवोपरि प्रणमेद्भक्तिदः शम्भुम् साष्टाङ्गम् विधिवन्मुने ततः प्रदक्षिणाम् कुर्यात् यथोक्तविधिना सुधीः पुनस्तुवीत देवेशम् सुतिभिः श्रद्धयान्वितः ततो गलरवम् कृत्वा प्रणमेत्सु विनम्रधीः कुर्याद्विज्ञप्तिमादृत्य विसर्जनमथाचरेत् इत्युक्ता मुनिशार्दूलाः पार्थिवार्चाविधानतः भुक्तिदा मुक्तिदा चैव शिवभक्तिविवर्धिनी इत्यध्यायम् शुचिस्तेन यः पठे शृणुयादपि सर्वपापविशुद्धात्मा सर्वान् कामानवाप्नुयात् आयुरारोग्यदम् चैव यशस्यम् स्वर्ग्यमेव च पुत्रपौत्रादिसुखदम् आख्यानम् इदमुत्तमम् इति श्रीशिवमहापुराणे प्रथमायाम् विद्येश्वरसंहितायाम् साध्यसाधनखण्डे पार्थिवलिङ्गपूजा विधिवर्णनो नाम विंशोऽध्यायः
1: ॐ नमः शिवाय।
2: You are listening to shaivam.org radio, the 24/7 spiritual channel from shaivam.org.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய. டியர் லிசனர்ஸ் ஆஃப் சைவம் டாட் ஆர், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சோமாசி மாறநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நமஹ. எல்லா மகனியர்களுக்கும் நமஸ்கார. சுந்தரமூர்த்தி நாயனார் அவர சரித்திரையன்னு முந்து வரிசா இதேனே. ஈக சோமாசி மாறநாயனார் ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬೀರಾನ್ ಸೋಮಾಸಿ ಮಾರನುಕ್ಕುಂ ಅಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಬರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೆ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗ ಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡ್ಯಾನು, ಏನು ಯಾಗ ಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆಗೋದು ಇಲ್ಲವೋ ಅವರ ಪರವಾಗಿ ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನಿದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಈ ಒಂದು ಗುಣವೇನೆಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ, ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ, ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗ ಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ, ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದು ಏನು ಅಂತಂದರೆ, ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳ್ತೆ ನೋಡಿ, சப்தகோட்டிமந்திராத் சித்தபிரம்சக சித்தவிப்ரம்சகாரகஹ ஏகமேவ மகாமந்திரஹ குருஹு இதி அக்ஷரத்வயம். அந்த அந்தரே 7 கோடி மந்திரங்களிவியந்தே ಯಾವ್ಯಾವ ಮಂತ್ರನ ತಗೋಬೇಕು, ಯಾವ ತನ್ನ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಚಿತ್ತವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು. ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನು ಅಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಾಮಾಯಣವರು ಹೇಗೆ ಎಲ್ಲರನ್ನೂ ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾಲನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರನ ನಾನು ಬರ್ತೀನಿ, ಹವಿಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಾಮಾಯಣವರಿಗೆ ಹೇಳಿದರು. ಮಾರನೇ ದಿವಸವೇ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರಾಯಣರು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಡೀತಾ ಇರಬೇಕಾದ್ರೆ, ಯಾಗ ಎಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಾಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಾಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಬಂದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ, ಸುಂದರಮೂರ್ತಿಯವರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ 2, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವೀಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದೇಹ ಹಾಡಿಬಿಟ್ರು, ಪದೇಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ 1/3 ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ತೆರಮಾನ್ ಜೊತೆಯಲ್ಲಿ ಮಧುರೆಗೆ ಬರ್ತಾರೆ. ಮಧುರೆಯಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೆಯಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ಬರಿಗೊಬ್ಬರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ತೆರಮಾನ್ ಹೋದಾಗ ಎಲ್ಲ ನಾಲ್ಕು ಜನನೂ ರಾಜರುಗಳೇ. ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು. ಮುಂದುವರಿಸಿದಾಗ ಇವರು ತಿರುಕ್ಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆ ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕ್ಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲಾವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೆ ಇಲ್ಲ, ಕ್ರಾಸ್ ಮಾಡೋ ಹಾಗೆ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ. ಯೋ, ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರಿನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನು ಎಲ್ಲಿ ಬಂದೆ ಆ ಪ್ರವಾಹದಲ್ಲಿ, ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ, ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನವ್ರನ್ನಲ್ಲಿ ಶೇರ್ಮಾನ್ ಪೆರ್ಮಾನವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿಯೆಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂರಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮಾನ್ ಪೆರ್ಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ್ದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರ್ಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ ನಾಣ್ಯ ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು, ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಡ್ಬಿಡೋದ ಬಂದ್ಬಿಡೋದ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀನೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಇವರು ಅದೇ ಥರ ಆ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರ್ಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಶಾಶಾನ್ ಪಿತ್ತೇನ ಪ್ರದರಾನ್ ಪಾಯುನಾ ಕೂಷ್ಮಾನ್ ಶಾಖಪಿಂಡೈಃ ಇಂದ್ರಸ್ಯ ಕ್ರೋಳೋದಿತ್ಯೈ ಪಾಜಸ್ಯನ್ ದಿಶಾನ್ ಜತ್ರವೋದಿತ್ಯೈ ಭಸತೆ ಜೀಮೂತಾನ್ ಹೃದಯೌ ಪಶೇನಾಂತರಿಕ್ಷಂ ಪುರೀತತಾ ನಭಾ ಉದರ್ಯೇಣ ಚಕ್ರವಾಕೌ ಮತಸ್ನಾಭ್ಯಾನ್ ದಿವಂ ವೃಕ್ಕ

ಪ್ರಾಣಾಶ್ಚಾರಃ ಇಂದ್ರಿಯಂ ಹಿರಣ್ಯಮಸವದೇ ಹೇ ದೃಕ್ಪಥಂ ಚರ್ತಿ ಇಂದ್ರಿಯಸ್ಯ ಹೇಯಸ್ಯಾಯ ಸರಣಾಯ ಭವತಿ ಸರಕ್ಷರಃ

ಭಾವದಃ ಪರಂ ಶಕ್ರ ಪರೇಮಣಿ ಧಾರಾವಂತಂ ಕಾರಂಭಿನಮಾಪೂಪವಂತ ಮುಕ್ಷಿಣಂ ಇಂದ್ರ ಪ್ರಾತರುಜುಷಸ್ವನಃ ಅಪಾಂ ಫೇಣೇನ ನಮೋಜೇ ಶಿರ ಇಂದ್ರೋದವರ್ತಯಃ ವಿಶ್ವಾಯ ನ ಜಾಯ ಸ್ಪೃಧಃ.

ತವ ಕೃಪಣರಕ್ಷ್ಯಾತಿ ನಿಪುಣಾಸ್ ತ್ವದನ್ಯ ಕೋ ವಾ ಮೇ ತ್ರಿಜಗತಿ ಶರಣ್ಯ ಪಶುಪತೆ ಪ್ರಭುಸ್ತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಂ ಅಪಿ ಕಿಮುತ ಬಂಧುತ್ವಮನಯೋ.

0: நமஸ் சிவாய. யூ ஆர் லிஸ்னிங் டு சைவம் .org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நமஸ் சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சோமாசி மாறநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லா மகனியர்களிகூ நமஸ்கார. சுந்தரமூர்த்தி நாயனார் அவர சரித்திரையன்னு முந்துவரிஸ்தா இதேனே. ஈக சோமாசி மாறநாயனார் ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕುಂ ಅಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಬರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೇ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗ ಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡಿದಾನು, ಏನು ಯಾಗ ಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆಗೋದೂ ಇಲ್ಲವೋ ಅವರ ಪರವಾಗಿ ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನಿದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಒಂದು ಗುಣವೇನು ಅಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ, ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ, ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ, ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದೇನು ಅಂತಂದರೆ ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳ್ತೇನೆ ನೋಡಿ, சப்தகோட்டிமந்திராத் சித்தபிரம்சக சித்தவிப்ரம்சகாரகஹ ஏகமேவ மகாமந்திரஹ குருஹு இதி அக்ஷரத்வயம். அந்த அந்தரே 7 கோடி மந்திரங்களிவியந்தே. ಯಾವ್ಯಾವ ಮಂತ್ರನ ತಗೋಬೇಕು, ಯಾವ ತನ್ನ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಚಿತ್ತವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ. ಅದು ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಮಾಯಣವರು ಹೇಗೆ ಎಲ್ಲರನ್ನೂ ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾಲನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರ ನಾನು ಬರ್ತೀನಿ, ಹವಿಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಮಾಯಣವರಿಗೆ ಹೇಳಿದರು. ಮಾರನೇ ದಿವಸವೇ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರಾಯಣರು ಮಾಡ್ತಾಯಿದ್ದಾರೆ. ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಡೀತಾ ಇರಬೇಕಾದ್ರೆ, ಯಾಗ ಯಜ್ಞಗಳೆಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಡ್ಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಬಂದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ, ಸುಂದರಮೂರ್ತಿಯವರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ 2, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವಿಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದೇಹ ಹಾಡಿಬಿಟ್ರು, ಪದೇಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ 1/3 ಭಾಗ ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವ್ರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ಪೆರ್ಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ಪೆರ್ಮಾನ್ ಹೋದಾಗ ಎಲ್ಲ ನಾಲ್ಕು ಜನನೂ ರಾಜರುಗಳೇ, ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಮುಂದುವರೆಸಿದಾಗ ಇವರು ತಿರುಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆನೆ. ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ಲ ಆವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿಯುತ್ತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೆ ಇಲ್ಲ, ಕ್ರಾಸ್ ಮಾಡೋ ಹಾಗೆ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ, ಯೋ ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದ್ರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರ್ನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನೆಲ್ಲಿ ಬಂದೆ, ಆ ಪ್ರವಾಹದಲ್ಲಿ ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನವರಲ್ಲಿ ಶೇರ್ಮಾನ್ ಪೆರ್ಮಾನವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿಯೆಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂರಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮಾನ್ ಪೆರ್ಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ್ದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರ್ಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ ನಾಣ್ಯ ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು, ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಬಿಡೋದ ಬಂದ್ಬಿಡೋದ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀನೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳಿಬಿಡ್ತಾರೆ. ಇವರು ಅದೇ ಥರ ಆ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರ್ಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ವಾಯ ಹವಿಷಾವಿಧೇಮ ಯಃ ಪ್ರಾಣತೋ ನೀಮಿಷತೋ ಮಾಹಿತ್ವೈಕ ಇದ್ರಾಜ ಜಗಾತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾವಿಧೇಮ ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಜ್ಞೇ ರಸಯಾ ಸಹಾಹುಃ ಯಸ್ಯೇಮಾಃ ಪ್ರದಿಶೋ ಯಸ್ಯ ಬಾಹೂ ಕಸ್ಮೈ ದೇವಾಯ ಹವಿಷಾವಿಧೇಮ ಯ ಆತ್ಮದಾ ಬಾಲದಾ ಯಸ್ಯ ವಿಶ್ವಾ ಉಪಾಸಾತೇ ಪ್ರಶಿಷೈ ಯಸ್ಯ ದೇವಾಃ ಯಸ್ಯ ಛಾಯಾಮೃತೈ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾವಿಧೇಮ ಆನೋ ಭದ್ರಾಃ ಕ್ರತಾವೋ ಯಂತು ವಿಶ್ವತೋ ದಬ್ಧಾಸೋ ಅಪಾರೀತಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ವೃಧೇ.

ಮಹಾನಾದಭಿ ಶೂಲನ್ನಿಹಾತಸ್ಯಾವಧಾವಾತಿ ಮಾತದ್ಭೂಮ್ಯಾಮಾಶ್ಲೀಷನ್ ಮಾತೃಣೇಷು ದೇವೇ ಭ್ಯಸ್ತದುಷದ್ಭ್ಯೋರತಮಸ್ತು ಯೇ ವಾಜಿನಂ ಪರಿಪಶ್ಯಂತಿ ಪಕ್ವಯ್ಯ ಈ ಮಾಹುಸ್ಸೂರ ಭಿರ್ನಿರ್ಹರೇತಿ ಯೇ ಚಾರ್ವಾತೋ ಮಾಗ್ನಿ ಸ ಭಿಕ್ಷಾ ಮುಪಾಸಾತ

ಸಮಾನಿ ಊಷ್ಮಣ್ಯಾಪಿಧಾನಾಜರುಣ ಮಂಕಾಸೂನಾ ಪರಿ ಭೂಷಂತ್ಯಶ್ವಂ ಮಾತ್ವಾಗ್ನಿರ್ಧ್ವಾನಯೀ ಧೂಮಗಂಧಿರ್ಮೋಖಾ ಭ್ರಾಜಂತ್ಯಭಿವಿಕ್ತಜಗ್ರೀಹಿ ಇಷ್ಟಂ ವೀತಮಭಿಗೂರ್ತಂ ವಶತ್ಕೃತಂದಂ ದೇವಾಸಃ ಪ್ರತಿ ಗೃಭ್ಣಂತ್ಯಶ್ವಂ ನಿಕ್ರಮಾನಂ ನಿಷದಾನಂ ವಿವರ್ತಾನಯ್ಯಚ್ಚ ಪಡ್ವೀಶಮರ್ವಾತಃ ಯಚ್ಚಾಪಪೌ ಯಚ್ಚಾಘಾಸಿನ್ ಜಘಾಸ ಸರ್ವಾತಾತೇ ಅಪಿ ದೇವೇಶ್ವಸ್ತು ಯದಶ್ವಾಯವಾಸಾ ಉಪಸ್ತೃಣಂತ್ಯಾಧೀವಾಸಂಯಾ ಹಿರಣ್ಯಾನ್ಯಸ್ಮೈ

ಯತ್ರಿಗುಂಶತ್ ಯತ್ರಿಗುಂಶತ್ ಏವ ತಾತ್ತ ಏವ ಏತೇ ನಾಭೀಷ್ಟ ಭೀತಾ ಭವಂತೇ.

ಸಮಗ್ರೇ ಅಗ್ನಿಮಿನಗರ್ಭಸ್ಕಂದರ ಸಂವಸಂತಿ ನ ಪುರಸ್ತಾದಕ್ಷಿಣದ್ರೀಷ್ಮೇಣ ದಕ್ಷಿಣಂ ಪಕ್ಷಂ ವರ್ಷಾಭಿರತ್ತರಗುಂ ಶರದಾಗುಂ ಹೇಮಂತನ್ನಮತ್ತಂ ಬ್ರಹ್ಮನೈವ ಪುರಸ್ತಾದಕ್ಷಿಣದಕ್ಷತ್ರೇಣ ದಕ್ಷಿಣಂ ಪಕ್ಷಂ ವಿಶೋತ್ತರಂ ಅಶ್ವೇಷಮಾಶಯಾಮೇತವ್ಯಾಣೋತಿ ತದವರುಂಧೆ ಸರ್ಗಾಧ ವೈ ಲೋಕಾಧಾ ನಿಶ್ಚೀಯತೆ.